ಕುಲಮಗಳು ಎಲ್ಲ ಮುನ್ನೋಡುತ್ತಾನು. ತಿರುವಳ ಚೆಲ್ವಿಯೋ ನಾನ್ ತೇಡಿಯ ತಲೆಯಿಡಿಯೋ